ಅಪ್ಪಣ್ಣ, ಗುರುವಣ್ಣ, ಮಾರಣ್ಣ, ಮುತ್ತಣ್ಣ, ಕೃಷ್ಣಣ್ಣ, ಬಾಲಣ್ಣ, ಬಸವಣ್ಣ, ಚೆಂಗಣ್ಣ, ವೀರಣ್ಣ, ಜಮಲಣ್ಣ, ಬೋಡ್ಲಿಂಗಣ್ಣ, ಭದ್ರಾದ್ರಣ್ಣ, ನರಸಿಂಗಣ್ಣ, ನೋಕಣ್ಣ, ಸೋಮಣ್ಣ, ಚಿನ್ನಣ್ಣ, ಪೆದ್ದಣ್ಣ, ಅಚ್ಚಣ್ಣ, ಅಪ್ಪಣ್ಣ, ಐಲಣ್ಣ, ಮುತ್ಯಾಲಣ್ಣ, ಪಿಚ್ಚುಪುಲ್ಲಣ್ಣ, ಬ್ಯಾಲಣ್ಣ, ಕಣ್ಣಣ್ಣ, ಪೋಚಣ್ಣ, ಶಿವಣ್ಣ, ಸೀನಣ್ಣ, ನಾರಣ್ಣ, ಇಂದ್ರಣ್ಣ, ಚಂದ್ರಣ್ಣ, ಇಸ್ತರಾಕಣ್ಣ, ಮುತ್ಯಾಲಣ್ಣ, ಕುಮರಣ್ಣ, ಓಬಲಣ್ಣ, ರಾಮಣ್ಣ, ರಂಗಣ್ಣ, ಅಕ್ಕಣ್ಣ, ಅಂಜಣ್ಣ, ಎಲ್ಲಣ್ಣ, ಬಂಗಾರಣ್ಣ.